0: ಶುಭವನ್ನು.
1: ವಾತ್ಸಲ್ಯ ಬುಟ್ವಲ್ ಕ್ಲಿನಿಕ್, ಸುಖನಗರ್, ಬುಟ್ವಲ್. ಸಂಪರ್ಕ 98023464.
2: ಪೀಟೋ ಸಾಂಜಿಕೋ.